0: ಲೇಜಿ, ದಿ ಫಸ್ಟ್ ಲೆಟರ್ ಕ ಈಸ್ ಗಾನ್, ವಿ ರಿಮೈನ್ ಲೇಜಿ.
1: ಈ ಲೇಜಿನೆಸ್ ಮಾತ್ರ ಮನೆ ಕಾಕೊಡ್ತು.
0: ಲೇಜಿನೆಸ್
1: ಇಸ್ ರಸ್ಟ್ ಅಂಡ್ ಡಸ್ಟ್.
0: ಲೇಜಿನೆಸ್ ಇಸ್ ರಸ್ಟ್ ಅಂಡ್ ಡಸ್ಟ್.
1: ರಿಯಲೈಸೇಷನ್ ಇಸ್ ದಿ ಬೆಸ್ಟ್ ಅಂಡ್ ರೆಸ್ಟ್.
0: ರಿಯಲೈಸೇಷನ್ ಇಸ್ ಬೆಸ್ಟ್ ಅಂಡ್ ರೆಸ್ಟ್.
1: ಕಳೆದ ಮೀರು ರಿಯಲೈಸೇಷನ್ ಚೇಂಜ್ ಮೀರು.
0: ಹ್ಯಾವ್ ರಿಯಲೈಸೇಷನ್.
1: ಈ ಲೇಜಿನೆಸ್ ಮೀರು ಚೋಟ್ ಇವಕಂಡಿ.
0: ಡೋಂಟ್ ಗಿವ್ ಸ್ಕೋಪ್ ಫಾರ್
1: ಲೇಜಿನೆಸ್. ಟೂ ಮಚ್ ಟಾಕ್ ಕೂಡ ಮಂಚಿದ ಕಾದು.
0: ಟೂ ಮಚ್ ಆಫ್ ಟಾಕ್ ಇಸ್ ನಾಟ್ ಗುಡ್.
1: ಟೂ ಮಚ್ ಟಾಕ್ ಏಮಾಗುತ್ತದೆ, ಮನ ಮೆಮರಿ ಪವರ್ ನ ಪಾಡು ಚೇಸ್ತುಂದಿ.
0: ಬೈ ಟಾಕಿಂಗ್ ಟೂ ಮಚ್ ಯು ಲೂಸ್ ಯುವರ್ ಮೆಮರಿ ಪವರ್.
1: ಇಂಟೆಲಿಜೆನ್ಸ್ ಕೂಡ ಪಾಡು ಚೇಸ್ತುಂದಿ.
0: ಇಟ್ ಸ್ಪಾಯಿಲ್ಸ್ ಯುವರ್ ಇಂಟೆಲಿಜೆನ್ಸ್.
1: ಕರುಕನೆ ಟೂ ಮಚ್ ಟಾಕ್ ಕೂಡ ಮಂಚಿದ ಕಾದು.
0: ಡೋಂಟ್ ಟಾಕ್ ಟೂ ಮಚ್.
1: ಯು ಕೆನಾಟ್ ಆಲ್ವೇಸ್ ಒಬ್ಲೈಜ್, ಬಟ್ ಯು ಕ್ಯಾನ್ ಸ್ಪೀಕ್ ಆಲ್ವೇಸ್ ಒಬ್ಲೈಜಿಂಗ್.
0: ಯು ಕೆನಾಟ್ ಆಲ್ವೇಸ್ ಒಬ್ಲೈಜ್, ಯು ಕ್ಯಾನ್ ಸ್ಪೀಕ್
1: ಒಬ್ಲೈಜ್. ಮಾತಾಡು, ಪೆದ್ದಲ್ಲಿ ಗೌರವಿಸು, ಪೆದ್ದಲ್ಲಿ ಪ್ರೇಮಿಸು,
0: ಲವ್ ಯುವರ್ ಪೇರೆಂಟ್ಸ್.
1: ಈ ವಿಧಮೈನಟುವಂಟಿ ಒಕ ಪ್ರೇಮತೋ ನೀವು ಉಂಟಪ್ಪಡೆ ನೀವು ಒಕ ವಿದ್ಯಾವಂತರಾಗುತ್ತಾವು.
0: ಇಫ್ ಯು ಹ್ಯಾವ್ ದಿಸ್ ಸಾರ್ಟ್ ಆಫ್ ಲವ್, ಯು ಕ್ಯಾನ್ ಕಾಲ್ ಯುವರ್ ಸೆಲ್ಫ್ ಎಜುಕೇಟೆಡ್.
1: ಪ್ರೇಮ ಸ್ವರೂಪಲಾರ,
0: ಎಂಬಾಡಿಮೆಂಟ್ಸ್ ಆಫ್ ಲವ್.
1: ಮುನ್ಮುಂದು ದಿನ ಯೊಕ್ಕ ವಿಷಯಾಲಂತ ಕೂಡ ಮಾತಾಡುತ್ತಾವು.
0: ದಿ ಕಮಿಂಗ್ ಡೇಸ್ ಯು ಆರ್ ಗೋಯಿಂಗ್ ಟು ನೋ ಮೆನಿ.
1: ಈ ಯೊಕ್ಕ ಪ್ರಸಂಗಾಲು ವಿರಮಿಸುಕೊನಿ,
0: ಭಗವಾನ್ ಬ್ರಿಂಗ್ಸ್ ಹಿಸ್ ಡಿವೈನ್ ಡಿಸ್ಕೋರ್ಸ್ ಟು ಎ ಕ್ಲೋಸ್.
1: ವಿಷಯಾಲಂತ ಕೂಡ ಹೃದಯಂಲೋ ಚೇರ್ಚುಕೊನಿ,
0: ಆಲ್ ದೋಸ್ ಯು ಹರ್ಡ್,
1: ದಾನ್ ಅಪ್ರೆಷರ್ ಮನನ ಚೇಸುಕುಂಟೂ ರಾವಾಲಿ.
0: ಯು ಸ್ಟಾರ್ಟ್ ಥಿಂಕಿಂಗ್, ರಿಕಾಲಿಂಗ್, ರಿಕ್ಯಾಪಿಟಲೈಸ್.
1: ತಿನ್ನ ತಿಂಡಿ ಏ ವಿಧಂಗಾ ಪಶುವು ವೆನುಕು ತೆಚ್ಚುಕೊಂಡು ಜೀರ್ಣಿಂಪ ಚೇಸುಕುಂಟುಂದೋ,
0: ಜಸ್ಟ್ ಆಸ್ ದ ಕೌ brings back the consumed food and digests, assimilates.
1: The
0: moment you go home, go to your rooms, recall all these things.
1: ఇక విన్నటువంటిది ఎడ్యుకేషన్.
0: All that you hear here is
1: education.
0: And the experience at home is educare.
1: కాబట్టి ఎడ్యుకేషన్ ఇక్కడ, ఎడ్యుకేర్ ఇంటిలో.
0: ఎడ్యుకేషన్ హియర్, ఎడ్యుకేర్ అట్ హోమ్.
1: దాన్ని జీర్ణించుకోవాలి.
0: And you have to digest, assimilate all that you hear.
1: మీకు సరైన పుష్టి, సంతృష్టి ఏర్పడుతుంది.
0: దెన్ యూ విల్ హ్యావ్ సంతృష్టి, సాటిస్ఫాక్షన్, పుష్టి, ద స్ట్రెంగ్త్.

0: ಕಲ್ಚರ್ಗೆ ಸಂಸ್ಕೃತಿ.
1: ಕಲ್ಚರ್ ಇಸ್ ಒನ್ ವಿಚ್ ಕ್ಯಾನ್ ಪ್ರೂವ್ ದ ಯೂನಿಟಿ ಇನ್ ಮಲ್ಟಿಪ್ಲಿಸಿಟಿ ಅಂಡ್ ಡೈವರ್ಸಿಟಿ.
0: ಇಟ್ಟಿ ಪವಿತ್ರಮೇನ ಸಂಸ್ಕೃತಿನಿ ಎಂತ ವರಕು ವರ್ಣಿಸಿನಪ್ಪಟಿಗೆ ನೀ ತನಿವಿತೀರದು.
1: ಇಟ್ ಇಸ್ ಇಂಪಾಸಿಬಲ್ ಟು ಡಿಸ್ಕ್ರೈಬ್ ಆಲ್ ದಿ ಆಸ್ಪೆಕ್ಟ್ಸ್ ಆಫ್ ಕಲ್ಚರ್ ವಿಚ್
0: ಅತಿದಿವ್ಯಮೈನ ಭವ್ಯಮೈನಟುವಂಟಿ ಭಾರತೀಯ ಸಂಸ್ಕೃತಿನಿ ಈನಾಡು ವಿದ್ಯಾರ್ಥಿಗಳು ಏಮಾತ್ರಗಳನ್ನು ಗುರ್ತಿಂಚುಟಕ್ಕೆ ಪ್ರಯತ್ನಿಸಿಟ್ಟು ಲೇದು.
1: ಸಚ್ ಗ್ರೇಟ್ ಈಸ್ ಇಂಡಿಯನ್ ಕಲ್ಚರ್, ಬಟ್ ಅನ್ಫಾರ್ಚುನೇಟ್ಲಿ ಸ್ಟೂಡೆಂಟ್ಸ್ ಟುಡೇ ಆರ್ ನಾಟ್ ರೆಕಗ್ನೈಸಿಂಗ್ ದ ಗ್ರೇಟ್ನೆಸ್ ಆಫ್ ಇಂಡಿಯನ್ ಕಲ್ಚರ್.
0: ಕನುಕ ಈ ಭಾರತೀಯ ಸಂಸ್ಕೃತಿನಿ ಕೇವಲ ಭಾರತೀಯರಿಗೆ ಮಾತ್ರವೇ ಕಾಕುಂಡಾ ಯಾವತ್ ಪ್ರಪಂಚಮನಕೇ ಇದು ನಾಯಕತ್ವಾನ್ನಿ ದಿವ್ಯಮೈನಟುವಂಟಿ ಯೊಕ್ಕ ಮಾರ್ಗಾನ್ನಿ ನಿರೂಪಿಂಪಚೇಯದೇ ಸಂಸ್ಕೃತಿ ಅನ್ನೇಟುವಂಟಿ ಸತ್ಯಾನ್ನಿ ಮನ ಗುರ್ತಿಂಚಾಲಿ.
1: We have to recognize the truth that Indian culture is not merely setting a goal and proper path for Indians alone, but for the entire humanity. This truth must be recognized by all of us today.
0: Papa bhiti daiva pritini kudamu samskarimpacheyudhi samskruti.
1: Fear of sin and love for God are the two important aspects of Indian culture.